ಬದ ಉಚೆ ಕುಕೆ ಬದ ಗಾಳೆ ಉಚೆ ಕುಕೆ ಬದ ಗವೆ ಜುದ ಕವಿಚ ಮೂರ್ಖ ಪಂಡಿತ ಹಿಕಮತ ಹುಜ ಸಂಜೆ ಕರೆ ಪ್ಯಾರ ಧರ್ಮೀ ಧರ್ಮ ಕರೆ ಗವಾ ಮಂಗೆ ಮೋಖ ದ್ವಾರ ಜತಿ ಸದಾ ವೈ ಜಗತ್ ನ ಜಾಣೆ ಛಡ ಬಹಿ ಖರ್ಬಾ ಸಬ್ ಕೋ ಪೂರಾ ಆಪೇ ಹೋವೇ ಖಟನಾ ಕೋಈ ಅಖೇ ಪತ ಪರವಾಣಾ ಪಿಛೇ ಪಾಈಏ ਤਾ ਨਾਨਕ ਤੁਲੇ ਜਪੇ ਮਹਲਾ ਪਹਿਲਾ ਬਦੀ ਸਬਜ ਗਨਾਨਕਾ ਸੱਚਾ ਵੇਖੇ ਸੋਏ ਸਭਨੀ ਛਾਲਾ ਮਾਰੀਆਂ ਕਰਤਾ ਕਰੇ ਸੋਏ